ಸಗಮದ ನಿಧ ಸಗಮದ ನಿಧ ನಿಧ ಮಗ ಧ ನಿಧ ಮಗ ಧ ನಿಧ ಮದ ನಿಧ ಗಮ ಗದ ನಿಧ ನಿಧ ಗದ ನಿಧ ನಿಧ.